0: സുന്ദരിഗാത്രിയേക്ക് സംഗീതം യഹോറാവാം സന്നത്താറു എഫ് എം തരംഗമാല അനുദ്ധകായ ദശമ തുലോസിയെ ഗുവനി ಅವಸರೆ ಅಗೋಸ್ತು ಮಾಸೆ ವಿಸಿವೆನಿದ ಬೃಹಸ್ಪತಿಯಿಂದ ಅದ ವಿಶೇಷಿತ ಉದವಸ ಶ್ರೀಲಂಕಾವೇ ಮಹಾಮಂಗಲ್ಯವನ ಮೆದಮಹನೂರ ದನದ ಪೆರಹರ ಆರಂಭವೆನ ದಿನಾಯ್ ದಾವಲ್ ಕುಮಲ್ ಪೆರಹರೆ ಪೆರಹರ ಆರಂಭವೆನ ಇವಾಗೇಮ ಅಪಿಟ ತಮ ಕನಗಾಟು ದಾಯಕ ಪುವದ್ದೆಕತ್ತೇನ ಏಕಕ್ ತಮೈ ಸಿಂಗಲ ಸಾಹಿತ್ಯೇಟ ಸಿಂಗಲ ಸಂಗೀತೇಟ ಬುದುದಹಮ ಎಕಟ ಎಕತು ಕೊಲ್ಲ ಗೀತ ಪ್ರಬಂಧ ನಿರ್ಮಾಣೇಕಲ ಯತಿವರೆಯಾನನ್ಗೆ ಅಪವತ್ವೀಮ ಏ ಪ್ರಮುಖನ ಸಿದ್ಧಾರ್ಥ ಹಿಮಿಪಾನನ್ಗೆ ಅಪವತ್ವೀಮಾಯ ವಸರ ಹೆತ್ತ ಹಯಕ್ ಆಯು ವಳಂದ ಉನ್ವಾಂಸೆ ಅಪಾತ್ರಿ ನಿಕ್ಮ ಗಿಯಸೇಕ ಉನ್ವಾಂಸೆ ಕಲ ಸೇವಾವ ಅಪಿಟ ಕಿಯಾನ್ಯಮ ಕಲನ ಹೆ ಇವಾಗೇಮ ನಿರ್ಪೀತ ಅವಂಕ ಇಂಜಿನಿಯರ್ ವರೆಯ ಕುವನ ಮಹಾಚಾರ್ಯ ಪಿ ಎಡ್ ಸಿಲ್ವಾ ಮೆತಿತುಮಾ ಅಪಾತ್ರಿ ವಿಯೇವು ಲಂಕಾವೇ ವಾಣಿ ಸಂಸ್ಥಾವ ಗೊಡಗೆನೀಮಟ ಇತಾಮ ಅಗನ ಕಾರ್ಯಕ್ಕಿಟ್ಟು ಕೊಲ್ಲೇತುಮಾ ಒಮ್ಗೆ ಅದಹಾಸ ನಿರ್ಭಯವ ಇದಿರಿಪತ್ ಕೆಲ ಮೇ ಉತುಮನ್ ದಿದನಾಟನ ಅಪಿ ನಿವಾಂಸುವ ಪ್ರಾರ್ಥನಾ ಕರಮ ಇತಿಂ ತವತ್ ಸುಂದರು ಹೋರಾವ ಮೇ ಶೀತಲ ರಾತ್ರಿಯೇ ಒಬಹಾ ಗತ ಕಿರೀಮಟೈ ಅಪಿ ಸೂದನ ವನ್ ಸದತರು ತುಳಿ ಏ ಸಂದಹಾ ಒಬಹಾ ಏಕ್ವೆನ ಮಮ ಧರ್ಮಪಾಲ ಕೊಡಿಕಾರ ಸುಪ್ರದು ಸೆನೆಹತೆಯಿತು ಪಿಲಿಗಂಡ ಮೆದ್ರಿ ವೆತ ಆಯುಬೋವನ್
1: ಆಯುಬೋವನ್ ಮಮ ಗ್ರಾಮಿನಿ ನಾರಾಯಣ ಪನಹಾವ್